ಚಂದ್ರಾಯ ಜನಮ ಭಕ್ತ ಜೋಹರಿ ಜನ ನಮಸ್ತಾರ ಜನಮ ಶಂಭರೆ ನಮ ಜನಮ ಶಂಕರಾಯ ನಮಯ ಕರಾಯ ಜನಮ ಶಿವಾಯ ಜನಪತರಾಯ ಜನ ಶ್ರೀಯ ಜನ ಕೋಲ್ಯಾಯ ಜನಮ ಪಾಲ್ಯಾಯ ಜನ ಭಾರ್ಯಾಯ ಜನ